ಜನಮೋ ಅಗ್ರೇ ಹರಿ ಜನಮೋ ಭಕ್ಷ ಜೋ ಹರಿ ಜೋ ನಮಸ್ತಾರ ಜನಮತ್ ಸಂಭರೇ ನಮಗ ಭವೇ.

ಜಯ ಅಸ್ತೋ ಹರ್ಷಾಜನೋ ಅಭಿನದೇವ ಪ್ರವೃತ್ತಿಧಾನ ಪ್ರಣಾಹರಿಯುಧ್ರಯಾಲಂಬ್ರಾಯುಧ್ರಕಾಯಿ ನಮಸ್ತೆ ಅಸ್ತು ಭಗವಃ ಸಹಸ್ರ ಸಹಸ್ರಗಂ ಭೇಷಜ್ಯವಂತು ಸಹಸ್ರ

ಹರಿತ್ಯಾಯ ಹರಿತ್ಯಾಯ ಚ ಹರಿತ್ಯಾಯ ಚ ಹರಿತ್ಯಾಯ ಚ ಹರಿತ್ಯಾಯ ಚ ಹರಿತ್ಯಾಯ ಚ ಹರಿತ್ಯಾಯ ಹರಿತ್ಯಾಯ ಚ ನಮೋ ನಮಶ್ಚ ಹರಿತ್ಯಾಯ ಹರಿತ್ಯ